ತುಹುಕ ತುಗಡ ಬಡ ಛಲ ಛಲ ಲಡಕೆ ತುಹುಕ ತುಗಡ ಬಡ ಬಾಯ್ ಬಾಯ್ ಬಡಕೆ ತುಹುಕ ತುಗಡ ಬಡ ಛಲ ಛಲ ಲಡಕೆ ತುಹುಕ ತುಗಡ ಬಡ ಬಾಯ್ ಬಾಯ್ ಬಡಕೆ.